ಅಂತಾಗೆ ಸರ್ವತ್ರ ಗಂತಾಗೆ ಸರ್ವತ್ರ ಪೇಖಿಗೆ ಸರ್ವತ್ರ ಪೇಖಿಗೆ ಸರ್ವತ್ರ ಕಾಜಾಯಗೆ ಸರ್ವತ್ರ ರಾಜಾಯಗೆ ಸರ್ವತ್ರ ಸುಖಾಯಗೆ ಸರ್ವತ್ರ ಪೋಖಾಯ ಕೇ ಸರ್ವತ್ರ ತ್ರಾಣಗೆ ಸರ್ವತ್ರ ಪ್ರಾಣಗೆ ಸರ್ವತ್ರ ದೇಶಾಯಗೆ ಸರ್ವತ್ರ ಪೇಷಾಯಗೆ ಸರ್ವತ್ರ ಮಾನ್ಯ ಸದಾ ಪ್ರಧಾನಯಂಗೆ ಸರ್ವತ್ರ ಜಾಪೆಯಂಗೆ ಸರ್ವತ್ರ ಸ್ಥಾಪೆಯಂಗೆ ಸರ್ವತ್ರ ಪಾನ್ಯಂಗೆ ಸರ್ವತ್ರ ಮಾನ್ಯ ಕೇ ಸರ್ವತ್ರ ಇಂದ್ರಾಯಗೆ ಸರ್ವತ್ರ ಚಂದ್ರಾಯಗೆ ಸರ್ವಂಕಲಿಮಾಯಗೆ ಪರಮಂಗಿಮಾಯಗೆ ಆಗಲಾಮಾಯಕ ಸಾಹಿಬ ಕಲಾಮಾಯಗೆ ಉದನೋಜುಮಾತ್ ಮಾಮದುಜುಮಾಯ ಹಮೇಶ್ವರ ಸಲಾಮಾಯ ಸುನೀ ಖದಮದಾಮಾಯ ನೀಮಲ ಸಕಾಸ್ತ ಗ್ರೀಮಲ ಪರಾಸ್ತ ಬಲಂದ್ರ ಮಕಾನಾಯ ಜಮೀನ ಜಮಾನಾಯ ತಮೀಜಲ ತಮಾಮಾಯ ರುಜುವಲ ನದಾನಾಯ ಹರಿಫಲ ಜೀಮಾರಿಯಾಗಿನಾನೆ ಕಲ್ತರಾಂಗ ಪೇದಾಪಾಂಗೀಜೌಣವಾಜಿಮಲಖರಾಜ್ರೌತ ಸ್ವರೂಪ ತ್ರಮೌತಭೂತಾಯ ಪರಭುಕ್ತ ಪ್ರವಾಹ ಸುಜೌತ ಸುಧಾಹ ಸದಾ ಸ್ವರೂಪ ಭೇದಿ ಅನೂಪಾಯ ಸುಮಾಸ್ತಪರಾಜ ಸದಾ ಸರ್ವಸಾಜ ಸುಮಾಸ್ತಲು ಸುಲಾಮ ಸದಾಬಲ ಕಾಮೇಂದ್ರವಾಸ್ವರೂಪ ಗಾಧನೂಪಾಯ ವಂಗಾಸ್ವರೂಪ ನಾಸ್ವರೂಪ ಅನಂಗೀಯ ನಾಮೇಂದ್ರ ಭಂಗೀಂದ್ರ ಕಾಮೇಂದ್ರ ಭರ್ಗೇಂದ್ರ ವಾದ್ಯ ಗಂಜೇ ಗಾಧೆ ಸುಭಂ ಸರ್ವಭಾಗ್ಯ ಸುಸರ್ವಾನರಾಗೆ ತರ್ಪೌಕ್ತ ಸ್ವರೂಪ ಸಜಾ ಶೂದಾಯ ನರ್ಗಂ ಪ್ರಣಾಸ ಪೃಥ್ವಿಲ್ ಪ್ರವಾಸ ನಿರೋಕ್ತ ಪ್ರವಾಹ ಸದಾ ಭಂ ಸದಾಯ ಮೇ ಭೌಕ್ತ ಸ್ವರೂಪ ಪ್ರಜೋಕ್ತನೂಪಾಯ ನಿರೋಕ್ತ ಸದಾಹ ವಿಭೌಕ್ತ ಪ್ರವಾಹ ಅನೌಕ್ತ ಸ್ವರೂಪ ಪ್ರಜೋಕ್ತನೂಪಾಯ ಚಾಚರೀ ಶಂಭ ಅಪಾಂಗ ಅನಾಂಗ ಪೇಖ ಲೇಖ ಪರಮ ಕರ್ಮ ನಾದ ಜುಗಾಧಯ ಜಯ ಪಯ ಭೂತ ದೂತ ನಾಸವದಾಸ ತಂದ ಬಂಧಯ ಅಭಗತ ವಿರಕ್ತ ನಾಸ ಪ್ರಕಾಶ ನಿಜಂತ ಸುನಂತ ಲೇಖ ದೇಖ ಲೇಖ ಪೇಖ ಕಾ ಗಾಯ ಸಾಂಬ ಗಂಬ ನೀಲ ನಾದಯ ಅನ್ಯತ ಸುನತ ಅಜಾತ ಜಾದಯ ಚರ್ಪಟ ಶಾಂತ ಪ್ರಸಾದ ಸರ್ವಂ ಹಂತ ಸರ್ವಂ ಗಂತ ಸರ್ವಂ ಖ್ಯಾತ ಸರ್ವಂ ಜ್ಞಾತ ಸರ್ವಂ ಹರ್ತ ಸರ್ವಂ ಕರ್ತ ಸರ್ವಂ ಪ್ರಾಣಂ ಸರ್ವಂ ತ್ರಾಣಂ ಸರ್ವಂ ಕರ್ಮಂ ಸರ್ವಂ ಧರ್ಮಂ ಸರ್ವಂ ಯುಕ್ತ ಸರ್ವಂ ಮುಕ್ತ ರಸಾವಲ ಶಾಂತ ಪ್ರಸಾದ ನಮೋ ನರ್ಕ ನಾಶೆ ಸದಾ ಭಂ ಪ್ರಕಾಶೆ ನಂಗಂ ಸ್ವರೂಪ ಭಂಗಂ ಭೂತೆ ಪ್ರಮಾದಂ ಪ್ರಮಾಥೆ ಸದಾ ಸರ್ವಸಾಥೆ ಅಗಾಧ ಸ್ವರೂಪ ನಿರ್ವಾಧ ಭೂತೆ ಅನಂಗೀಯ ನಾಮೆ ನರ್ಭಂಗಿ ನರಗಾಮೆ ನರ್ಭಂಗಿ ಸ್ವರೂಪ ಸರ್ವಂಗೀಯ ನೂಪೆ ನ ಪುತ್ರ ನ ಪುತ್ರ ನ ಸುತ್ರ ನ ಮಿತ್ರ ನ ತಾತ ನ ಮಾತ ನ ಜಾತ ನ ಪಾತ ನರಸಾಕ ಶ್ರೀಕಾಮಿತ್ವಮೀಕಾಯ ಸದಾ ಪ್ರವಾಹ ಜಯ ಜಾಯ ಭಗವತಿ ಶಾಂತ ಪ್ರಸಾದ ਕੇ ਜਾਹਰ ਜੂਰ ਹੈ ਕੇ ਹਾਜ਼ਰ ਹਜ਼ੂਰ ਹੈ ਮੇਸਰ ਸਲਾਮ ਹੈ ਸਮਾਜ ਤਿਲ ਕਲਾਮ ਹੈ ਕੇ ਸਾਹਿਬ ਦਿਮਾਗ ਹੈ ਕੇ ਉਸਮਾਨ ਚਿਰਾਗ ਹੈ ਕੇ ਕਾਮਲ ਕਰੀਮ ਹੈ ਕੇ ਰਾਜ ਕਰਹੀਮ ਹੈ ਕੇ ਰੋਜ਼ੀ ਦਿਖਾਉਂਦਾ ਹੈ ਕੇ ਰਾਜ ਕਰਹਿੰਦਾ ਹੈ ਕਰੀਮਲ ਕਮਾਲ ਹੈ ਕੇ ਉਸਮਾਨ ਜਮਾਲ ਹੈ ਕਰੀਮਲ ਖਰਾਜ ਹੈ ਗਰੀਬਲ ਨਵਾਜ ਹੈ ਹਰੀ ਫੁਲ ਸਕਨ ਹੈ ਹਰਾਸ ਲਿਪਕਨ ਹੈ ਕਲੰਕੰ ਪ੍ਰਣਾਸ ਹੈ ਸਮਾਜ ਤਲ ਨਿਵਾਸ ਹੈ ਗੰਜਲ ਗਨੀਮ ਹੈ ਰਜਾਇ ਕਰਹੀਮ ਹੈ ਸਮਾਜ ਤੁਲ ਜਵਾ ਹੈ ਕੇ ਸਾਹਿਬ ਗਿਰਾ ਹੈ ਨਰਕੰ ਪ੍ਰਣਾਸ ਹੈ ਬਹਿਸ ਤੁਲ ਨਿਵਾਸ ਹੈ ਕੇ ਸਰਵਲ ਗਵਨ ਹੈ ਮੇ ਸੁਲ ਰਵਨ ਹੈ ਤਮਾਮ ਤਮੀਜ ਹੈ ਸਮਾਜ ਤਲ ਜੀਜ ਹੈ ਪਰੰਗ ਪਰਮੀਸ ਹੈ ਸਮਾਜ ਤਲ ਅਧੀਸ ਹੈ